0: ಯಾತ್ರೆಗ ಸಂಗೀತಮಯ ಹೋರಾವ ಸಂದತ್ತಾರು ಎಫ್ಎಂ ತರಂಗಮಾಲಾ ಅನುದಕ ದಶಮ ತುನೌಸಿ ಗುವನಿ ಅದ ದಿದಾಸ್ ವಿಸಿಹಯ ವಸರೆ ವಿಸಕ್ ಮಾಸೆ ವಿಸಿ ಅಟವೆನಿದ ಬೃಹಸ್ಪತಿಂದ ಮೇವರ ಶ್ರೀಲಂಕಾವೇ ಜಾತಿಕ ವಿಸಕ್ ದಿನೆ ಎನ್ನುತ್ತಂಗ್ ವಿಸಕ್ ಪೋಯ ದಿನೆ ಮೇ ತಿಸ್ವೆನಿದ ಪುರಪಸಲ ಸುಖ ಪೋಯ ದಾಟೆ ದಾಗೆ ತಿಬಿನವ ಜಾತ್ಯಂತರ ಬೌದ್ಧ ಸಮ್ಮೇಳನಿಟ ಅನುವ ಮೇ ಪಲವಿಂದ ವಿಸಕ್ ಪೋಯ ಇದಿ ತಿಬಿನ ಎಹೆ ತ್ರೈನಾಯಕ ಮಹಾನಾಯಕ ಸ್ವಾಮಿನ್ ವಹನ್ಸೇಲ ಎಂಬ ದಿನೇ ವಿಸನ್ನಕತಟ ಗೆಲಪೆನ್ನೇ ನೆತಿ ಬೆವಿನ್ ಮೈ ತಿಸ್ವೆನಿದಾಟ ಹಿಮ ಉತ್ಸವೇ ಉದಾಗನ್ನ ಲೆಸ ಇಲ್ಲಿಂ ಕರ ತಿಬಿನ ಕೆಸೆ ವೆತತ್ ಅಪಿ ವಿಸಕ್ ಪೋವೆಲ್ ದೆಕಕ್ ಸೆಮರೀಮ ಸಿದು ಕರ ಅಪ ಬುದುಪಿಯಾನನ್ಗೆ ಇಪದೀಮ ಬುದ್ಧತ್ವಟ ಪತ್ತೀಮ ಸಹ ಪಿರ್ನನ್ ಪ್ಯಾಮ ಎನ ತೆಮಗುಳ ಸಿಹಿಪತ್ ಕರಮಿನ್ ವಿಸಕ್ ಪೋಹೋ ದಿನ ವೆನಿವೆನ್ ಪ್ರತಿಪತ್ತಿ ಹಾ ಆಮಿಸ ಪೂಜಾವಲಿಂ ಶ್ರೀಲಂಕಾವ ಎದುರು ಲೋಕೆ ಜೀವತ್ವನ ಬೌದ್ಧ ಜನತಾವ ಇಹಲಿನ್ ಸಮರೀಮಟ ಕಟಿಯುತಿ ಯೋದಾಗಿನ ತಿಬ್ಬಿನವ ತಿಂದ್ಯಾಬರ್ ಸನ್ನನಿ ಮೇ ಪಿನ್ವಂತ ಮಾಸೆ ಯುದಾಗಿನ ತಿಬ್ಬಿನ ವಿಸಕ್ ಪೋ ದಿನೇಟ ದಿನ ಕೀಪಿಯಕಟ ಪೆರ ಸಂದ ತರತುಲಿಂ ಒಬ್ಬ ಹಾಮುವನ ಮಮ ಧರ್ಮಪಾಲ ಕೊಡಿಕಾರಗಿ ಸುಪ್ರದು ಸೇನೆಹಸಿಂ ಯುತು ಪಿಲಿಗಾನ್ನ ಒಬ್ಬ ಆಯುಬೋವನ್
1: ಮಮ ಗ್ರಾಮಿನಿ ನಾರಾಯಣ ಪನಹಾವ್